ಭಾನು ಜಗದ್ ಇದಂ ದ್ಯೋತ್ಯತಿ ವಿಧು ಭುವನಂ ಆಹ್ಲಾದಯತಿ ಮಾತರಿಶ್ವಾ ಮೃತಪ್ರಾಯೇ ಪ್ರಾಣಸಂಚಾರಂ ವಿಧತ್ತೆ ಅನಲಃ ಶತ್ಯಾಧಿಕಂ ವಾರಯತಿ ಭಕ್ಷ್ಯಾಧಿಕಂ ಚ ಪಾಚಯತಿ ಸರಿತೋ ಜಲೇನ ಮೇಘಾಶ್ಚ ವೃಷ್ಟ್ಯಾಃ ಸಸ್ಯಂ ಜನಯಂತಿ ವೃಕ್ಷಾಃ ಫಲೈಕ್ಷುಧಾಂ ಅಪಹರಂತಿ ಪಶವೋಃ ದುಗ್ಧಪ್ರದಾನೇನ ಮಾನವಂ ಸಂಪೋಷಯಂತಿ ಪುಷ್ಪಾಣಿ ಫಲಾನಿ ವನಸ್ಪತಯಃ ಚ ಸ್ವಾರ್ಥಂ ವಿಹಾಯ ಪರಾರ್ಥೇ ಪ್ರವರ್ತಂತೆ ಏವಂ ಸರ್ವತ್ರೈವ ಪ್ರಕೃತೌ ಪರೋಪಕರಣಂ ಸನಿಲಕ್ಷ್ಯತೆ ಉಕ್ತಂ ಚ ಪರೋಪಕಾರಾಯ ಫಲಾನಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ವರ್ತಮಾನ ಸಮಯೆ ಸರ್ವೋಪಿ ಲೋಕಃ ಸ್ವಾರ್ಥ ಭಾವನಾಯೈವ ಪ್ರೇರಿತಃ ಸ್ಯಾತ್ ತರಹಿ ಕಥಮಿವ ಸಾಮಾಜಿಕಿ ರಾಷ್ಟ್ರೀಯ ವಾ ಸಮುನ್ನತಿ ಸಂಭಾವ್ಯತೆ ಪರಸ್ಪರ ಸದ್ಭಾವೇನೈವ ಸ್ವಾರ್ಥಂ ವಿಹಾಯ ಪರಾರ್ಥ ಸಾಧನೇನ ಪರ ದುಃಖ ನಿವಾರಣೇನ ಲೋಕೋ ಪ್ರಕೃತಿ ಸಾಧನೇನ ಸರ್ವ ಜೀವಾನುಗ್ರಹೇಣ ಚ ಭೌತಿಕೋ ಅಭ್ಯುದಯ ಸಮಸಾಧ್ಯತೆ ಸ್ವತ್ವಂ ಪರತ್ವಂ ಭಾವ ಪರಿತ್ಯಾಗೇನೈವ ಉದಾರ ಚರಿತತ್ವಂ ಮಹಾತ್ಮತ್ವಂ ವಿಶ್ವಬಂಧುತ್ವಂ ಚ ಸಂಸಾಧ್ಯತೆ ಉಕ್ತಂ ಚ ಅಯಂ ನಿಜಃ ಪರೋವೇತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ ಪ್ರಕೃತೌ ಸೂರ್ಯಚಂದ್ರಾದೀನಾಮೇವ ಏವ ಪರೋಪ್ಕೃತಿ ಸ್ವಭಾವಃ ಪ್ರಶಸ್ಯತಿ ಯಥಾ ಪದ್ಮಾಕರಃ ದಿನಕರೌ ವಿಕಚೀಕರೋತಿ ಚಂದ್ರೋ ವಿಕಾಸ್ಯತಿ ಕೈರವ ಚಕ್ರಬಾಲಂ ನಾಭ್ಯರ್ಥಿತೋ ಜಲಧರೋ ಅಪಿ ಜಲಂ ದದಾತಿ ಸಂತಃ ಸ್ವಯಂ ಪರಹಿತೇಷು ಕೃತಾಭಿಯೋಗ ಮಹಾಕವಿ ಕಾಳಿದಾಸಃ ನ ಕೇವಲಂ ರಸಸಿದ್ಧಃ ಕವಿ ಅಪಿತು ಪ್ರಕೃತೇ ಅನನ್ಯಃ ಪ್ರೇಮಿ ಉಪಾಸಕಃ ಚ ಅಸ್ತಿ ಕಾಳಿದಾಸಸ್ಯ ಕಾವ್ಯೇಷು ಪ್ರಕೃತಿ ಕೇವಲಂ ಪೃಷ್ಠಭೂಮಿ ನಾಸ್ತಿ ಅಪಿತು ಪ್ರಕೃತಿಃ ಮಾನವೀಯ ಸಂವೇದನಾಯುಕ್ತ ಸಜೀವ ಪಾತ್ರರೂಪೇಣ ಸಮುಪಸ್ಥಿತಾ ಭವತಿ ಸಹ ಪ್ರಕೃತೇ ಅಂಗೇಷು ಮಾನವೀಯಂ ಜೀವನಂ ಪಶ್ಯತಿ ಕಾಳಿದಾಸಸ್ಯ ಋತುಸಂಹಾರಂ ಇತಿ ಖಂಡಕಾವ್ಯೇ ಪ್ರಕೃತೇ ಸುಕುಮಾರಂ ಭವ್ಯಂ ಚ ರೂಪಂ ದೃಶ್ಯತೆ ತತ್ರ ಗ್ರೀಷ್ಮ ವರ್ಷಾ ಶರದ್ ಹೇಮಂತ್ ಶಿಶಿರ್ ಬಸಂತ ಋತುನಾಂ ಸಜೀವಂ ವರ್ಣನಮಸ್ತಿ ಮೇಘದೂತೆ ಯಕ್ಷಃ ಮೇಘಾನಾಂ ಮಾಧ್ಯಮೇನ ಸ್ವಕೀಯಾಂ ಪ್ರಿಯಾಯೈ ಸಂದೇಶಂ ಪ್ರೇಷಯತಿ ಅತ್ರ ಮೇಘಃ ಪರ್ವತಃ ನದೀ ಬನ್ ಪಶಿ ಪಕ್ಷಿ ಪಶು ಇತ್ಯಾದೀನಾಂ ಮನೋರಮಂ ಚಿತ್ರಣಂ ಕೃತಂ ರಾಮಗಿರಿ ಪರ್ವತಸ್ಯ ಸಾನುಷು ರೀವಾ ನದ್ಯಾಃ ತಟೆ ಉಜ್ಜಯಿನ್ಯಾ ಸೌಂದರ್ಯೇ ಚ ಪ್ರಕೃತೇ ರಮಣೀಯತಾ ಅತಿ ವರ್ಣನೀಯ ಅಸ್ತಿ ಕುಮಾರಸಂಭವಂ ಮಹಾಕಾವ್ಯೇ ಹಿಮಾಲಯಸ್ಯ ವರ್ಣನಂ ಸರ್ವೋಪರಿ ಅಸ್ತಿ ಹಿಮಾಲಯಃ ದೇವಾತ್ಮ ಇತಿ ವರ್ಣಿತ ಅಸ್ತಿ ರಘುವಂಶ್ ಇತ್ಯತ್ರ ಬನಾನಾಂ ನದೀನಾಂ ಹರಿಣಾನಾಂ ಚ ಪ್ರಕೃತಿ ಚಿತ್ರಣಂ ಕೇವಲಂ ಸೂಕ್ಷ್ಮ ನಿರೀಕ್ಷಣಂ ಪ್ರಕಾಶ್ಯತಿ ಅಭಿಜ್ಞಾನ ಶಾಕುಂತಲಂ ಅತ್ರ ಪ್ರಕೃತೇಃ ಮಾನವೀಕರಣಂ ಚರ್ಮೋತ್ಕರ್ಷಂ ಪ್ರಾಪ್ನೋತಿ ಶಕುಂತಲಾ ಪ್ರಕೃತಿ ಕನ್ಯಾ ಏವ ಅಸ್ತಿ ತತ್ರ ಕಣವಸ್ಯ ಆಶ್ರಮಃ ಪ್ರಕೃತಿ ಮಾನವ ಸಮನ್ವಯಸ್ಯ ಪ್ರತೀಕಃ ಅಸ್ತಿ ಶಕುಂತಲಾಯಾಃ ವಿದಾಯಾಃ ಸಮಯೇ ವೃಕ್ಷ ಲತಾಃ ಮೃಗಾಃ ಪಕ್ಷಿಣಃ ಚ ದುಃಖಿತಾ ಭವಂತಿ ಯತ್ ಮಾನವ ಪ್ರಕೃತ್ಯೋ ಅಭಿನ್ನತಾ ದರ್ಶಯತಿ ಯಥಾ ಉದ್ಗಲಿತ ದರ್ಭ ಕವಲಾ ಮೃಗ್ಯಃ ಪರಿತ್ಯಕ್ತ ನೃತನಾಮಯೂರಃ ಅಪಸೃತ ಪಾಂಡುಪತ್ರಃ ಮುಂಚಂತ ಶೂಣೀವಲತಾ ಕಾಳಿದಾಸಃ ಪ್ರಕೃತಿ ಮಾನವ ಜೀವನಸ್ಯ ಸಜೀವ ಅಂಗಂ ಮನ್ಯತೆ ಸಹ ಮೇಘಂ ವಿದ್ಯುತ್ ಬನಂ ನದೀಂ ಹರಿಣಂ ಮಯೂರಂ ಇತ್ಯಾದೀನ್ ಚೇತನ ರೂಪೇಣ ಪಶ್ಯತಿ ತಸ್ಯ ಕಾವ್ಯೇಃ ಪ್ರಕೃತಿಃ ದುಃಖ ಸುಖಯೋ ಸಹಚರಿ ಭವತಿ ಉತ್ತರ ರಾಮಚರಿತೆ ಮಾನವೀಯಾನಾಂ ಭಾವನಾನಾಂ ಅಪಿತು ಪ್ರಕೃತೇ ಅಪಿ ಮನೋರಮಂ ಸೂಕ್ಷ್ಮಂ ಗಂಭೀರಂ ಚ ಚಿತ್ರಣಮಸ್ತಿ ಭವಭೂತಿಃ ಪ್ರಕೃತಿ ಚಿತ್ರಣಸ್ಯ ಸಮ್ರಾಟಃ ಇತಿ ಉಚ್ಯತೆ ಉತ್ತರ ರಾಮಚರಿತಸ್ಯ ತೃತೀಯೋ ಅಂಕೆ ದಂಡಕಾರಣ್ಯಸ್ಯ ಪಂಚವಟಿನಾಂ ಚ ವರ್ಣನಂ ಭವಭೂತೆ ಸೂಕ್ಷ್ಮ ನಿರೀಕ್ಷಣ ಶಕ್ತಿಂ ಪ್ರದರ್ಶಯತಿ ಉತ್ತರ ರಾಮಚರಿತಸ್ಯ ತೃತೀಯ ಅಂಕೆ ಗಜಸ್ಯ ಲಲಿತ ಲೀಲಾ ವರ್ಣನಂ ಕೃತಂ ಯೇನೋತ್ಖಾತಂ ವಿಸ್ಕಿಸಲಯಂ ಸ್ನಿಗ್ಧ ದಂತಾಂಕುರೇಣ ಕೃತಸ್ತೇಷಾಂ ತದಪಿ ಮಕರಂದೋದ್ ಬಿಂದುನ್ ಚ ಸೋಯಂ ಪುತ್ರಸ್ತ್ವ

0: ಭಾಗ್ಯ ಜಗೀ ಹೈ
1: ವಾ
0: ಸಳಕನ ತೀರ ತಮಾಮ ಬನೆ ಘರ ಜೈಸ ಸಹರು ಫೈಲಾವು ಭಯೋ ಹೈ ಗೈಸ ಕನೆಕ್ಷನ್ ಭಾವು ಜಲ ಮೆಹರಾನ ಕಾ ಸುವಿಧಾ ಭಯೋ